0: ನಿನ್ನ ಕರೀರ್ಗಿ ನೃತ್ಯವೇ ತಂದ ಟೋಕುರಿ ರಾಡಿಯೋ ದೀಸ ರಾಡಿಯೋ ದೇಸೆ ತುರೈ ಕುಂಡ.
1: You are listening to 87.6, the new Rwanda voice. Simply Rwandaful.